ಕೊಡ್ತಿ. ಪದನಿ ಸಾಲಿದ ತಣದ ಜಂ ತಪ ಜೋಡದ ಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣದು ಜಂ ಜಂ ಪಮ ಪದೀಂ ತಗಿಡ ನಿಧಮ ಜಂ ತರಿತ ಸಾಲಿದ ಕುಕುಂ ತಗಿಡ ಗರಿಣಿ ತಜಂ ಪದನಿ ತತ ಜಂ ತರಿಗಮ ತಗಿಡ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿ ಗದಿ ನೀದ ಕದಿ ಗಿಣತು ಸರಿ ಗಮ ಪದ ನೀ ತಡಿ ನೀದ ಕದಿ ಗಿಣತು ಸಿಗ ಸಾರಿ ನೀ ತದ ನಿಗರಿ ನೀದ.